0: urade hwa se wo kwati urade na betumi aye se je urade wa aso nye ni wa se wo papa na ne afa ni dia papa maye na sumbie
1: o se ye ja na chiri wa aso nye ni wa busiam wa me ka chira wo si amo suma bo suma me ka chira se ye dia betumi atena busiam ni wa bra wo ni yesu say ye ja na chiri wa aso nye ni wa warem ye me pesa me ka chira ni se se wo kwati yesu aso nye ni busiam ni o se wo ja na chiri wa ye dia ni wa ma wo ma me ka chira wo so kwati awurade a wo betumi adiye oh say ye ja na chiri wa ba wa be ye den wen ya ba fa awurade akwa bi e wo ba